ತವ ಸುಪ್ರಭಾತಂ ಶ್ರೀಮನ್ನಭೀಷ್ಟ ವರದಾಖಿಲ ಲೋಕ ಬಂಧೋ ಶ್ರೀ ಶ್ರೀನಿವಾಸ ಜಗದೇಕ ದಯೈಕ ಸಿಂಧೋ ಶ್ರೀದೇವತಾ ಗೃಹ ಭುಜಾನ್

ಮಾತೇ ತವ ಸುಪ್ರಭಾತಂ ತದ್ಗೋಪುರಾಗ್ರ ಶಿಖರಾಣಿ ನಿರೀಕ್ಷಮಾಣಾಃ ಸ್ವರ್ಗಾಪವರ್ಗ ಪದವೀಂ ಪರಮಾಂ ಶ್ರಯಂತಃ ಮರ್ತ್ಯಾ ಮನುಷ್ಯ ಭುವನೇ ಮತಿಮಾಶ್ರಯಂತೆ ಶ್ರೀ ವೆಂಕಟಾಚಲಪತೇ ತವ ಸುಪ್ರಭಾತಂ.

ಸಚಿನ್ಹಶರಣಾಗತ ಪಾರಿಜಾತ ಶ್ರೀ ವೆಂಕಟಾಚಲಪತೇ ತವ ಸುಪ್ರಭಾತಂ ಕಂದರ್ಪ ದರ್ಪಹರ ಸುಂದರ ದಿವ್ಯ ಮೂರ್ತೇ ಕಾಂತಾಕುಜಾಂಬುರುಹ ಕುಡ್ಮಲ

ಚತುರ್ಮುಖ ಷಣ್ಮುಖ ಪಂಚಮುಖ ಪ್ರಮುಖಾಖಿಲ ದೈವತ ಮೌಲಿಮಣೆ ಶರಣಾಗತ ವತ್ಸಲ ಸಾರ ನಿಧೇ ಪರಿಪಾಲಯ ಮಾಂ ವೃಷ ಶೈಲಪತೆ ಅತಿವೇಲತಯಾ ತವ ದುರ್ವಿಷಹೈರನು ವೇಲ ಕೃತೈರ ಪರಾಧಶತೈ ಹರಿತಂ ತ್ವರಿತಂ ವೃಷ ಶೈಲಪತೆ ಪರಯ

ಸಮುದಿತ್ವರಸಾಂದ್ರರಾಗ ಸೌರಭ್ಯ ನಿರ್ಭರ ಸರೋರುಪ ಸಾಮ್ಯ ವಾರ್ತಾಂ ಸಮ್ಯಕ್ಷು ಸಾಹಸ ಪದೇಶು ವಿಲೇಖಯಂತೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ರೇಖಾಮಯಧ್ವಜ ಸುಧಾಕಲಶಾತಪದ್ರವಜ್ರಾಂಬುಶಾಂಬುರುಕಲ್ಪಕ ಶಂಖ ಚಕ್ರೈಃ ಭವ್ಯೈರಲಂಕೃತ ತಲೌ ಪರತತ್ವ ಚಿಹ್ನೈಃ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ತಾಮ್ರೋದರದ್ವಿಧಿ ಪರಾಜಿತ ಪದ್ಮರಾಗೌ ಬಾಹ್ಯೈ ಮಹೋಭಿರ ವಿಭೂತ ಮಹೇಂದ್ರ ನೀಲೌ ಉದ್ಯನ್ನಕಾಂಶು ಬಿರುದತ್ತ ಶಶಾಂಕ ಭಾಸೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಸಪ್ರೇಮ ಭೀತಿ ಕಮಲಾಕರ ಪಲ್ಲವಾಭ್ಯಾಂ ಸಂವಾಹನೆಪಿ ಸಪದಿಕ್ರಮ ಮಾದಧಾನೌ ಕಾಂತಾವವಾಂಗ್ಮನಸಗೋಚರ ಸೌ ಕುಮಾರ್ಯೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಲಕ್ಷ್ಮೀ ಮಹೀತದನುರೂಪ ನಿಜಾನುಭಾವ ನೀಳಾದಿ ದಿವ್ಯ ಮಲಿಷೀಕರ ಪಲ್ಲವಾನಾಂ ಆರುಣ್ಯ ಸಂಕ್ರಮಣ ತಕ್ಕಿಲ ಸಾಂದ್ರರಾಗೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ.

ಶೃಂಗಾಗ್ರಮಂಗಳಾಭರಣಾಂಗಯೇ ಮಂಗಳಾನಾಂ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಸರ್ವಾವಯವ ಸೌಂದರ್ಯ ಸಂಪದಾ ಸರ್ವಚೇತಸಾಂ ಸದಾ ಸಮ್ಮೋ

ಶಿವಾಯ ವೆಂಕಟೇಶಾಯ ಮಂಗಳಂ ಪ್ರಾಯಸ್ವ ಚರಣೌ ಪುಂಸಾಂ ಶರಣ್ಯತ್ವೇನ ಪಾಣಿನಾ ಕೃಪಯಾ ದಿಶತೆ ಶ್ರೀಮದ್ ವೆಂಕಟೇಶಾಯ ಮಂಗಳಂ ದಯಾಮೃತ ತರಂಗಿಣ್ಯಾಸ್ತರಂಗೈರಿವ ಶೀತಳೈಃ ಅಭಾಂಗೈಃ ಸಿಂಚತೆ ವಿಶ್ವಂ ವೆಂಕಟೇಶಾಯ ಮಂಗಳಂ ಶ್ರದ್ಭೂಷ

ರಮಯಾರಮಮಾಣಾಯ ವೆಂಕಟೇಶಾಯ ಮಂಗಳಂ ಶ್ರೀವೈಕುಂಠ ವಿರಕ್ತಾಯ ಸ್ವಾಮಿ ಪುಷ್ಕರಣೀ ತಟೇ ರಮಯಾರಮಮಾಣಾಯ

ಹಾಗೆ ದಿನ ದಿನ ದಿನ ನಗ ನಗ ನಗ ತಿಟ್ಟಕ ದಾನ ದಾನ ದಾನ ದಿಗಿಟ ದಿಗಿಟ ದಗಿನ ದಾನ ದಾಕ್ರ ದಾನ ದಿಗಿ ತಿಟ್ಟಕದ ದೀ ದೀ ದೀ ದಾನ ದಾನ ಗೆಂತಡಾನ ದಾನ ದಾನ ಗೆಂತಡಾನ ದಾನ ದಾನ ಗೆಂತಡಾನ ಅದಿನವ ನೀತ ಅಭಿನಯ ರಾಜ ಗೋಕುಲ ಬಾಲ ಕೋಟಿ ಪ್ರಕಾಶ ವಿರಗ ನರಗ ಶ್ರೀ ರಕ್ಷಕ ಮಾಲ ಎತ್ತನೆ ಮುರಿನಾನೇ ಕಿಚ್ಚಾವೆ ಇತ್ತವಣಯ್ಯನೆಯಾಕೊಳ್ವಾಯ ಸೂಡಿಯ ವಾಡಲೆ ಸೂಡಿಯ ವಾಕಳ ವಾಡಿಯ ಸಿಂದೆಗೆ ರುಂಬತ್ತ ಪೂದಗಿಯಾಗ ಪಣಿತ್ತಿಡುವಾಯ ಪಾವೆ ವಿರಗಂ ಪರಿಗಿಡುವಾಯ ಆಯರ್ದಂ ಮಾಯಾ ನೀವ ಆಯರ್ದಂ ಮಾಯಾ